ಯಮುನೆ ಚಕಟ ವರ ಕಿಸನ್ ಬುರಲಿ ಧರ ಕುಣಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳ ತುರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿಂಗಾರ್ ಅಲಿ ಚನ್ನನ ನಾಥತ ಉಡುವಿ ಬಹಾರ್ ಕಿತಿ ಅಲ ಗೋಪ ಗೋಪಿಕಾ ಕನೈಯ ಸಖ ಖೇಡ ತೋ ರಾಧಾ ಸಖೀಲ ಕಸ ಕಸ ಕಸ ಕಸ ಅಸಾ.

ನಿಜ ಕಥ ವರ ಕಿಸನ್ ಊರಲ್ಲಿ ಧರ ಕುಣಿ ಮನೆ ಗಿರಿಧರ ನರ ವರ ನಟವ ಕುಂಜವನ್ನಿ ಕೇಳತು ರಾಸ ರಂಗ್ ಈಗ ನಟರಂಗಿ ನಾರಕರಿ ಸೋಳ ಸಿಂಧು ಗಾತ್ ಅಲ್ಲಿ ಚನ್ನನ ನಾಥತ ಉಡುವಿ ಬಾತ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಖೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ